ಕಾಲ ಅಷ್ಟಪದಿ ರಮಯ್ಯಾಕೆ ಗುಂಚೇತ ಪರಾನಿ ಗಮನ ಮೂಲತೆ ಗಮನ ದೃಷ್ಟಾನಿ ಜಂತು ಸಾಜ ಸವಾರ ಸಿಂಹ ಗಾರ್ಯಾ ಗರ್ಭ ಅಗ್ರಮಯನೆ ಉಭಾರ್ಯಾ ಬಾರ ವ್ಯವಸ್ಥಾ ತುಜೇ ಪ್ಯಾರೇ ದೂಧ ಭಾರ ಜೋಬನ ಭೋಜನ ಸುಖ ಸೂಧ ಬಿರ್ದ ಭಯಾವು ಪರ ಸಾಕ್ ಸೈನ ಮುಖ ಪಯಾವು ಬೈಠ ಕೌ ದೈನ ಏ ನಿರ್ಗುಣ ಗುಣ ಪಶು ನ ಬುಜ್ಜೈ ಬಕ್ಷ ಲಹಾವ ತೋ ನಾನಕ ಸಿಜ್ಜೈ ದೇ ಪ್ರಸಾದ ಧಾರ ಪರ ಸುಖ ಬಸಹ ಸ್ವತ ಪ್ರಾತ ಮೀತ ಬನತಾ ಸಂಘಸೈ ਜੇ ਪ੍ਰਸਾਦ ਪੀਵੇ ਸੀਤਲ ਜਲਾ ਸੁਖਦਾਈ ਪਵਨ ਪਾਵਕ ਅਮਲਾ ਜੇ ਪ੍ਰਸਾਦ ਭੋਗੇ ਸਭ ਰਸਾ ਸਗਲ ਸਮਗਰੀ ਸੰਸਾਦ ਬਸਾ ਦੀਨੇ ਹਸਤ ਪਾਮ ਕਰਨ ਨੇਤਰ ਰਸਨਾ ਤਿਸੇ ਤਿਆਗ ਅਵਰ ਸੰਗਰਚਨਾ ਐਸੇ ਦੋਖ ਮੁੜ ਅੰਧ ਬਿਆਪੇ ਨਾਨਕ ਕਾਢ ਲਿਓ ਪ੍ਰਭਿਆਪੇ ਆਦ ਅੰਤ ਜੋ ਰੱਖਣ ਹਾਰ ਤਿਸਿਓ ਪ੍ਰੀਤ ਨਾ ਕਰ

ನಿರಂಕಾರ ಸೋ ಸೇವಕ ಜಸ್ ದಯಾ ಪ್ರಭಧಾರೇ ನಾನು ಸೋ ಸೇವಕ ಸಾ ಸಾ ಸಂಹಾರೇ ಅಪನೆ ಜನಕಾ ಪ್ರದಾ ಟಾಕ ಅಪನೆ ಸೇವಕ ಕೀ ಸರ್ಬರ್ ರಾಖೆ ಅಪನೆ ದಾಸ ಕೋ ದೇ ಬಡಾಯಿ ಅಪನೆ ಸೇವಕ ಕೋ ನಾಮ ಜಪಾಯಿ ಅಪನೆ ಸೇವಕ ಕೀ ಆಪದ ರಾಖ ತಾಕಿ ಗದ್ವಿತ ಕೋಯ ನಾ ಲಾಖ ಪ್ರಭು ಕೇ ಸೇವಕ ಕೋ ನಾ ಪಹುಚಾಯ ಪ್ರಭು ಕೇ ಸೇವಕ ಊಚೇ ಉಚೇ ಜೋ ಪ್ರಭನಿ ಸೇವಾ ನಾಯ ನಾನಕ ಸೋ ಸೇವಕ ದಯ ದಿಸ ಪ್ರಗಟಾಯ ನೇಕೀ ಕೀರೀ ಮೈ ಕಲ ರಾಖ ಭಸಮ ಕರೇ ಲಸ್ಕರ ಕೋಟ ಲಾಖ ಜಿಸ್ಕಾ ಶಾಸನ ಕಾಟತೆ ಆಪ ತಾಕೋ ರಾಖ ದೇ ಕರ ಹಾಥ ಮಾನಸ ಜತನ ಕರ್ತ ಬಹ ಭಾಂತ ತಿಸ್ಕೇ ಕರ್ತ